0: ಬೇಗ ಪಿಲಾತುಲ್ಲು
1: ಹುರಿ ಉಫುನಗೆ ಆವು ವಿನಾಸಿಯುಗೂ ಹಾಮ ಹಾಬತಿಗೂ ಫಾದ್ರಿಗೂ ಹಗಿಯ ದರಗರು ಬಾಳಿ ಬುನ್ನು ಕಾಗೆ ಬಿದೂರು ಬೈ
0: ಅಬಾತಿ ಲರಿಯಗೂ ಹೆಸು ಸುಲ್ಲು
2: ಮಾಮ ಲಾನಿನ ಉಬೋಲೆ ನರು ಇಹ ನು ಹಮುಗ ಈ ತರ ನಿಯಲ್ಲ ಅಗೆಂತ ಗುಣ ಹಮುಗ ನಾನಿಗು ಲುಮೆ ದರಗರು ನು ಅನ್ನ ಹೌನ್ ಲೂರು ತುಗು ಹುರಿ ಮಾಮ ಯಾನ ನರು ಇಹ
0: ಅಬಾತಿ ಲರಿಯಗೂ ಪಿಲಾತುಲ್ಲು
1: ಹುರು ಇಲು ಬೈತಿ ಬುಗುಯ
0: ಲರಿಯಗ ಹೆಸು ಸುಲ್ಲು
2: ಬುಗುಯ ಅರಿಯಗೂ ಬಿಲ್ಲಾಗು ಉರು ಇನ ಲುಲೆ ನಾಗರ ಹೋ ಲೋಲೆ ನಿಯಾ ಬಿ ಲಿದೊಂ ಉಬೌಲೆ ಲು ನರಿಯಗು ನಿಲೆ ಇನ್ನಾರ ನಿಬೆ ಜೊಹಾ ಗಗಾ ಬತಿ ಬಾಯ ಲು ಇನ್ನಾರ ನಿ ಅಗಾ ಬಾ ಮುತಿ ಲೆ ನರಿಯಗು ಬಿ
0: ನರಿಯಗ ಪಿಲ್ಲಾ ತುಲು
1: ಕಾತೆ ದಿನರ ನಿಬೆ
0: ಲಾರಿ ಗೆ ಲದಗ ನಿ ಪಿಲ್ಲಾ ತು ಅಲಗ ದಹಾ ನಿಲೆ ಅಬ ಎಲ್ಲಾ ಫ್ರಿ ದೋದಿ ಮನೆ ಹಾ ಮಹುರಿ ಅಬ ಲನಿಯಗು ಹೋ
1: ಮದರೆ ದಿನ ನಿ ಮುರು ಸುದ್ರ ಲೋಗು ವಗರಿಲೆ ಕೈ ಹೆಚ್ಚು ಹುಮಾ ಲು ನಿಗರ ಗದ ಅಬ ದನ ರತಿ ಹು ಲಿದ ಫೆದುಲೆ ಲುವೆ ಇರುವೆ ಸಫರುನಿ ಹುಸೇನ್ ತು ಲು ನಿಗರ ಗದ ನಿ ಹಸೂಸ್ ಲೆ ಹರುವೆ ತಹುರಿಯು
0: ಅಬ ಯ ಹಗುವರ ಗುಸು ಹಗಿ
3: ಬೀಗಿರಗದ ಬೈಲೆ ಬರವಾಸಿಲ್ಲ ಬೀಗಿರಗದ
0: ಬರವಾಸಿಲಿಗಿಯ ಅಬ ಹೀವಿರುತ್ತಿ
4: ಸಾನ್ ಹುಾನ್ ಕ್ಯಾಪಿಟುಲೋ 19
0: ಅಬತಿ ನನಗ ನಿಪ್ಪಿಲ್ಲ ತು ಹೆಸೂಸು ಅಬ ಲೋನ ಅಬ ಇಚಗದೆ ಅಬ ಹಿಚು ಗುಸು ದರ ಅಬ ರೀದಿ ಲೌತಿ ಹೀಯು ಲಾಬ್ಲು ಹೆಸೂಸ್ ಅಬ ಹದರ ಗುವಾಗದ ನಿತಾವ ಅಬ ದಗು ಕೊಲೋರು ಗುಚ್ ದಾಮೆ ಮೆ ಜರಫಾಯ ಲುಬಾದು ಅರಿಯ ಗೈನ
1: ತಬಗರಿಲ ಅರುವೆ ತುರಿ
0: ಅಬ ಹಗಾಯು ಹಾಲಿಗೆ ಬೋಗು ಅಬ ಯತಿ ಲಾಫ್ರಿ ನು ಪಿಲಾತು ಅಬ ಲನಿಯ ಗು ಹೋ ಹುರಿ
1: ನಸಾಗರ ಲಿಯಾಹು ಲು ಹಸುಬ ದುರುನಿ ಲೋಗು ಮದರೆ ನಾ ದುರು ಲುವಾಗು
0: ಅಬ ಲಾಫ್ರಿ ದು ಹೆಸು ಸುಲಾವ್ರಿ ದಿ ಲಾವ್ತಿ ಹಿ ಯು ಲಾಬ್ಲು ತಾವು ಲದೌರ ಗು ಕೊಲೋರು ಗುಚ್ ಅಬ ತಿ ಲನಿಯ ಗು ಪಿಲಾತು ಹೋ
1: ಅನಿಹ ಒಗರಿ ಲಿಗಿಯ
0: ದ ಹರಿ ಬಲಿ ಹಾಪತಿ ಗು ಫಾದ್ರಿ ಗು ಹೌ ಸು ಸು ದರ ಗು ಅಬ ಹಗು ಮೆ ಸರು ಅಗುವರ
3: ಲಾಗುವ ಬೆ ಲಾಗುರು ಲಾಗುವ ಬೆ ಲಾಗುವ
0: ಲರಿಯ ಗ ಪಿಲಾತ್ ಹೋ
1: ಬರು ಹಮೈತಿ ದಾಗು ಹೋಮೆ ಲಗು ಗುರು ಲದು ಗಾವು ಮದರಿತ್ ನನಿ ಮುರು ಸುದ್ದುರು ಲುವಾಗು
0: ಅಬ ಹರಿಯ ಗು ಹುರಿ ಉಲ್ಲು
5: ವಗೆ ಗಲುರು ದುತಿವ ಅನಿ ಸೆಗುಂ ವಲುರು ದುಲ್ಲು ಚಿಲೋಮೆ ಲದ್ದು ಗ ಲರಿಯ ಗು ಲುವ ಗು ಲೋ ಗುಲಿರ ಇಲ್ಲ ಬುಂಗಿ
0: ದ ಲಗಾ ಬುಬಾನಿ ಪಿಲಾತುಲೆ ಅಬ ತಿಮ ಲನುಫು ದುದು ಅಬ ಎಲ್ಲೆ ಬೆಲುರು ಪಲಾಸಿ ಉರುಗು ಅಬ ಲನಿಯ ಗು ನು ಹೆಸುಸು
1: ಹಲಿಯ ನ ಸಾಬುಗುಯ
0: ಮೋನ ಬುದ್ಧ ಹೆಸುಸು ನಿಕಾತ್ ಅಬ ಲನಿಯ ಗು ಪಿಲಾತುಲು
1: ಮೋನ ಬು ಬುಮುತಿ ನ ಸಾ ಬಿದೆ ಸಬು ಲೋಗು ಗಬಾಫು ನ ಲು ನಿಗರ ಗದು ನಿಬು ಗಬಾಫು ಆ ಲು ನಾದರ ಗೋದ ನಿಬು ಲೋಗು ಗುರುವ
0: ಲನಿಯ ಗ ಹೆಸುಸು ಲು
2: ಉವತಿ ಹಮುಗ ನಿ ಮುರುಸು ಉಬಾಫು ಬು ಮನುವ ಗು ಲು ಹಮುಗ ಮೀಚು ಲಾನಿ ಬುಂಗಿ ಬು ಲಿಗೆ ವೇರಿ ತಿ ಮಲುಬಿ ಲಿ ಫಿಗೊಂ ಲೆ ಎದೆರೆ ಗೆ ರುಬಾಲಿ ನ ಬು ಸುಗು ಬಾವು
0: ನಮಗೆ ಅವರ ಲಿಗಿಯ ಅವ ಲಾಡು ಗು ಪಿಲಾ ತುಯ್ದ ಲುಬಲ ಲಿಗಿರ ಗದು ನಿ ಹೆಸುಸ್ ಅವ ಹಗು ವರ ಗು ಹುರಿ ಉಲ್ಲು
6: ಅಹಿ ಬಿಗಿರ ಗದ ಅಮ ಬುಗು ಯಲ್ ಮಾದ ಉರುವ ಇರೋಮನ ಫುರುಮಿಯ ಗ್ವಾರಗಲ್ಲೆ ಅನಿಯ ಗುತಿ ಲುವ ಗೋಲ ಗುರುವ ಇಲ್ಲ ಲಾಗನ್ ಇರುವ ಇರೋಮನ
0: ತ ಲಗಾ ಬಾಲಿ ಪಿಲಾ ತುಲಿರ ಅವ ಲೋನ್ ಅಸಾಗರಿ ಹೆಸುಸು ಅವ ಲಂಜೂರು ಲಾಗು ಹಲು ಲೆ ಹಗು ಸೆರಗಲೆ ಉಬಾರು ಎಲ್ಲೋ ಬೈ ಹರಿಯ ಗಾ ದೂಬು ಗಬತಾ ಅಲಿದ ಹೆರೇನು ಹುರಿ ದಾ ಮಿದ ಹೇಳಿ ಲೇ ಬಾವೆ ಲುಬಾ ಲುವೆ ಇರೆ ಸೆಫರುನಿ ಅವ ಲನಿಯ ಗು ಪಿಲ್ಲ ತು ಹೋ ಹುರಿ
1: ಅನಿಯ ಹುರು ಐತ
0: ಅಬ ಹಗು ವರಗು
3: ಇಲ್ಲ ಇಲ್ಲ ದಾಗು ಬೈಲ
0: ಲನಿಯ ಗ ಪಿಲ್ಲ ತು ಹೋ
1: ಉಸಿಯ ತಿಫ್ ನಗೆ ನಾದರ ಗು ನಿ ಹುರು ಐತ ಲಗು ಗುರು
0: ಅರಿಯ ಗ ಹಾಬುತಿ ಗು ಫಾದ್ರಿ ಗು ಲು
6: ಮರು ಐತ ತಿ ವಾ ಮುಲ್ವ ಇರು ವೈ ರೋಮನ
0: ಲೌಲಿರ ಅವ ಲದರ ಗೆರು ನಿ ಪಿಲ್ಲ ತು ಹೋ ನು ಲಾದರ ವಗು ಲಗು ಗುರು ಅಬ ಹನುಗನಿ ಅಬ ದಿ ಲಾಫ್ರಿ ದು ಹೆಸುಸು ಬರಿನಲ್ಲಿ ಲುಗುರು ಅಲ್ಲುಲಿ ದಿಲ್ಲಿ ದೊ ಫುಲಸುಲೆ ಉಬೈ ಹರಿಯ ಗಾಲು ಫುಲಸು ಲಾಬ್ ಉಗು ಗೋಲು ಗೊತ್ತಲಿ ದ ಹೆರೇನು ಹುರಿ ಏ ಹಾದರ ಗೋಯಿ ಲಗು ಗುರು ದಾಗು ಹಗೆ ಬಿಯ ಉಗನಿಯ ಉರಲು ಅಬ ಲೋಯಿಗೆ ಕಾಲೋ ಅಬ ಲೋನ ಹಾಪಿಲ್ಲ ತುಯಿಚಿ ಗಗುದ ಅಬ ಅಬುರಿ ಹೌನಿ ಲಗು ಗುರುವ ನರಿಯ ಗಣ್ಯೈ
7: ಹೆಸುಸು ನಸರೇತ್ ನ ಅರು ಐತೆ ಹುರಿ
0: ಸರಗು ಹಾಯ ಹಾದಾಗೆ ಹುರಿ ಅಲಿ ಹಕಿ ಅಬುರು ಹೌನಿ ಇಲಿಗಿ ಅದಗ ಫುಲಸುಲೆ ಎಂಗಿ ಇಲುಬೈ ಆದರ ಗೋ ಹೆಸುಸು ಲಗು ಗುರುವ ಮದಿಸಿ ತುಬುರು ಅನಿಲಿದ ಎಬ್ರೇವು ಗಿರಿಯ ಗುಲು ಮಲತಿ ಅಬುರು ದು ಲಿಗಿ ಹರಿಯ ಗುಬೈ ಹಾಬತಿ ಗು ಹಫಾ ದಿನಿ ಹುರಿ ಲೋ ಪಿಲಾತು
6: ಮಬುರು ದಬಾಣೆ ಹರು ಐತೆ ಹುರಿ ಬುರುಬ ಲೇರಿಯ ಗುಬೈ ಲಗು ಹರು ಐತೆ ಲಾ ಹುರಿ
0: ಅವ ಲರಿಯ ಗು ಪಿಲಾತು ಹೋ
1: ಲೆ ಬರು ನಾಲಿ ಬೈ ಬರು ನಾಲಿ
0: ನಾರಿಗೆ ಹಾದ್ರಗು ನಿಸೋದರ ಹೆಸುಸು ಲಗು ಗುರುವ Aba handu no la dura ku. Aba handu gadir fani ditau. Aba fani dinu kada suda. Aba gi handu no lisimisi. Ke macha wagon tubai. Aba argunyo fiesu. Iyo gelu unabu. Aba hariye ku suda ragu hamago.
7: Mahari dago wamo. Aure wama tuogo. Hariye wama mugagabala aganyi.
0: Itaraniya la gufli no le tariye ku belene no bungi.
8: Fani wa hamu na dalara gu hama.
0: Aku yang hendak buat tuan pun sibuk sibuk kawalan agaknya. Itulah yang lupa itu hendak susu yarafa lu guru atau matamulan. Maria tolong mari kelafasi, tuan Maria Magdalene. Dah lari baru Yesus lugu cura ada lupa tu disiplin le. Isi abil lu saraku, apa lari aku tu lugu cura.
2: Lugu cura. Aniha, birang.
0: Apa lari aku lu disiplin.
2: Anuha, buku cium.
0: Lama ke orang lagi ya, apa leres biru untuk disiplin lagi lupa. Lari Yesus kata ille, Yesus di lani Yesus luagu, gumpul ni lana, sun le nube lada gini, bagu asal baru, apa lari aku, lula gumpul liru, le tari aku bayi lene nubu ya.
2: Magar buhadina.
0: Yang ia bafu tu tau di mana, garuh itu. Aba hati dera kita naba mudu siti na diwey tugu ya, aba hichu guni luagu aba wewe, aba hichu ni luagu liom, aba latu nu Yesus diwey garuk itu tugu ya, aba lari ya gua.
2: Gung fulia, song, katai.
0: Aba labu luca gua, aba longe. Wey lagi ya, aba wey lupa wey resepun. Mabu seru te dihuri yulu. Lelenderu hago bukiri ya luagu guru alida luai ruemer aguni. Ladega wairi tiwai lagi. Lagi hamun ya ha bay luma pilato. Lulu naha ahalahi hayadha dawa gony banya luagu guruwa. Lugiye lagi danu hago bunyegi. Aba dihodi suda ragu. Aba halachuni liada furumeti bukiri hadangi ha dawa gony banya luagu guruwa uara luma Yesus. Lari gie aba halachuni liada leaba. Dale hayara fatu bay. Nuh Yesus, abah hari ini log hilal lila, lagi mahal cuci hamba lilubai liat. Abah lihat abah saudara, abah liminunni Yesus lobo agun tau abah efeng, abah lafridu hita lumba dua nanyengi. Mary ubalin le, lagi abah dah ubalin, ani aniya galumuti inarun. Subuh di lumuti logo aniya galani inarun ini lugi hafinger. Laduga Yesus terdubai burikat ille. Lu lagu file no le tanya ko belere no bungi.
8: Mahala cuma bay niaba abu wal.
0: Ani aga tiga tida lene no bungi yo.
8: Hari ko bay le kimi lagu bay.
0: Lari ye sun kate le nyang yaba uguri hari mete ana giri ti hose. Falal mo timeh uguri ligi Yesus. La usu aram da guar gilna ladu gay. Ladu gal lanu fu dehawai huri. Aba lamuri hani lugu bo Yesus sunuma pilat. Aba lichi gunilo. Aba lanengu ni Jose lugu bu Jesus. Aba gien leabi Nicodemo. Leme hanyidu bai. Ayanu haluma Jesus kuño. Aba leabi lau saragu ibiñe. Aba tihanengu ni Jose loma Nicodemo. Lugu bu Jesus. Aba hauburu ni tau gamisa to tuwa gotu lau ibiñe ligia. Segun hagaburi huriyo luba habunaha. Nyenye aba fuluri aga ilida fulasu le nyenye lubai. Hadara gue Jesus luagu guruwa. Lida tiflasu ligia nyenye aba umuho iseri le maisurungil nyihi hichi gai lugu bu Jesus naduga jarafala umuho ligia naduga ginye lagu meserala buga luwe yuri emera aguni.
4: San Juan capítulo 20.
0: Beyi dimasu lubalaruga dale buri gagili abatidi Maria Magdalena arihe umuho. Data celi lubai ni, uang itu boleh lida umur hanya. Abati day bagoin na, lenyi wapai, awu lomah Simon Pedro. Abataniya gumu.
9: Baru ama Yesus lida gel lomua. Hanya ufna sahih cikai.
0: Abati wafridu, abawodin luang umur. Uar awodin biang bui wagi ay bagoin. Foreset na lui Pedro, abat celi refurme luang umur. Abat nelayan mencuri hanya hi. Kami sergun yang nari hanya, mebelutin. Lari yang abah lachilu nusimau Pedro, abah lebelu nulidu umuh. Kami setua ubon, lagre wagu Jesuso, tuge irguyo gien lari hanyi. Gamisa ti tawbo lobro wago lichig Jesuso, mamalida yon aba tumo buri tawbo lagre wagu. Hobro gutiya tabugo. Aba get nebeluru, aba narihi nile asusere dubai. Aba nafinyeru lagu sarari la Jesuso lida gyoweni. Ligi aliti gufuna danani le taniye gubelene rubungi lagu lasa rubala Jesuso lida gyoweni. Abati wagiri budun wabiyo. Ahoti Maria, abatere deno bogu de Yahwa, lubaduru muho. Sun, anuhala Yahwa, abatele mucho ariha lido muho. Abatarihi bia angeligu harutu hadarago. Nyu lenye lubaibuga lugu bu Jesus. Aba lichigu gien, aba lugudi gien. Aba harie gu angeligu hagietu.
10: Kawagu ba Yahwa.
0: Tariye gahon.
9: Baruha mana boleh, bide tinu le lahici.
0: Kay tariya gu itara, aba tadi kira gu, aba tarihi ni Jesus wani hal la nyai. Ibide tinu lagu ligi ala, aba tariya gu Jesus tu.
2: Kau agu bayah wah, kabalu habai.
0: Sunti tariya gu lagu le la, oni girubali fuluri aga dimur habai tu. Aba tariya gu lo.
9: Ahi banaga lubai, ani yang kau bayi nuhalnya labi juga, baru namu gay.
0: Aba dilani aku Yesus itu.
2: Maria.
0: Aba tagara ragu, aba tanya aku lu lida heran uhuriyo.
9: Rabuni.
0: Mini lalera maestur. Tanya aku Yesus itu.
2: Magu rabanu aku, ladega mamu dehrugi dina lenyeh lubai nugu sih. Baiba, banyak kami hong nani disiplu guru lagu nebu gala lenyeh lubai nugu sih, lagi yang hugu sih, nubungi yete, lagi yang hubungi yete.
0: Aba titi di Maria Magdalena, awisanya disiplu guru lagu ariya tali lah Yesus, ani aniya gala ni burikate le tu lo taniya guni hong. Baiba meligia gunyo, ondra guhaya disiplu, gelingi liati benhau ladeg hanufu dehawi huri, ligia lebelurun Yesus. Aba larana mu hamida go. Aba labusuru hon itara.
2: Nye la darangilu hita.
0: Larige lanye go nilira. Aba larufudu niluhabu luma loba hon. Aba hagunda rangu disiplu gulau harihini Jesus. Aba ilanye go Jesus hon.
2: Nye la darangilu hita. Itra ke ilona nina nuguchi. Itra liyagya nona hana.
0: Aba tilafuru hawagu. Aba lanye go hon.
2: Resibi humay sifiri sando. Ain ferud na huma hafigon amo, ferud na wale. Ain uwa ferud na humani, rede hali uwa ga ferud na wala.
0: Tomasi, abahada ge dusu disipulugu leon bay haniya gamado. Uwa tihama dan leliabi bay Jesus. Lari gen, abahaniya gu hahi bidi disipulugu lun.
6: Ariha wa maali wabude me Jesus.
0: Laniya ga Tomasi hon.
11: Ain marihina lari gurabu luagu luhabu. Dan ini menifinga lidung huyu le lari ke gerabu. Dan nuhabu lidung loba siambi na finyeru.
0: Widiwe yu lari nye, ondra guhanya disipulu gu tida aba amunu. Nye nye ti Tomasi hama dan ligye. Lausu gelen yu liye la be na hau, aba lebeluru Jesus. Aba larana muhamida wa, aba labusuru hon itan.
2: Nye la darangilo hita.
0: Aba lariye gu lun Tomasi.
2: Dabi bifinga nyahu. Ari habai menu habu, tabai me buha bolito nauba, masih kira balau li logo afinya ni, afinya ba.
0: Abati lariya gu Tomasi,
11: nabure me, nubungi yute.
0: Lariya gu Jesus ulo.
2: Tomasi, afinya di buweto, dadega ari habati nala, fulai se watin afinya rubanya marihi gu hagiya.
0: Adega yati Jesusu, amu saragu milaguru hagi bugelani disipulu. Lewo bai burunya ti dalai buruto, laburi dung bai burile. Lu hafinya ru log Jesus la Kristu be lelira bungi lu gie gabagari huma keisi lani gulau hafinya no.
4: San Juan capítulo 21.
0: Lari gie apa ya laru fudagu Jesus lu guahau lani disipulu gularu duna legiri be Tiberias. Aniha ligaburi ladugni. Lida ya nuaba Simon Pedro, Tomas leu be hania gamado, Natanaeli lelila na kana lelani Galilea. Lirahin yung sebedeo, hama ya biya hada ang ilan ni Jesus yung disiplo. Aba lariya ko Simon Pedro hon.
10: Naibuga eseniha.
0: Aba hariya ko lo.
6: Wai bugaginya buma.
0: Aba hadi lu tidong hagone, aba hodi. Suwari bligia manyugo tia nikat. Dale aruga dene lubai, aba hari ini Yesus unye ilaru dunu. Ibida tia behon disipulu gu luagu Yesus ula. Aba dilania gu hon.
2: Numata gu, manyugo gitu sa.
0: Hari ya galu.
6: Uwa.
0: Aba dilania gu Yesus hon.
2: Si uwa maluwe gen tonwere ugune, hanyugo ba.
0: Aba haguna, lari gen, siya ye beha chawarunu, seni dunar gu gen, lehi be udaru tida. Abad nani ego, au hua lu fedru.
6: Yesusu tiale.
0: Ke ilagambu simo fedru, lagu Yesusu la, abala dauru nu la dauru ego, abala chubaru dunar ego. Ha hibiri disipulu ego, abahoudi laru beye tau gune. Aduru hain hamo seni bui ha udaru. Ke abar gu yin la, sa metru, hadise lu beya, dale, harari nu bai muar ego, abahadari nu watu gemet, lau enyegura. Lau aba udro ligibogu tu mafei. Aba laniego Yesus hon.
2: Baruhu mafiyo hata ye udro ha hadige banyo.
0: Aba ladinu simo fedru tido ugune. Aba ladurgu dunu se ni larumbe ya buin hau udro weinu mti. Sa dimi sa agiru wanyan. Lau sun hibe mahei udagutu sen. Aba laniego Yesus hon.
2: Higo gu hata bachato.
0: Uot niaba hata ge disipulu gu algu dagutu kate ila. Ladega subudi hamane luagu Yesusula. Aba liabi, aba lanigo nu fein luha burugo, aba lichugo nu hon. Ligie meme ladega lau udure. Ligie lirua, larufu dagu Yesusulu gwa hon lani disipulu gu larige lasaro lidage uweni. Larige hatu bachati, aba lariego Yesusulu Simon Fedoro.
2: Simon, lero Juan, hinsi ati nasa abonsu gwa lau nisia hon ha.
0: Lariega Fedoro lo,
10: aha na bureme. Sibudi tubun lagu hisi embanu.
0: Lariega Yesus ulo.
2: Goni gibanya tenani.
0: Aba elalgu dini lagu libia maweyas.
2: Simon, liran Juan. Hisi tenasa abun leti mati mati.
0: Lariega Fedoro ulo.
10: Aha na bureme. Sibudi tubun lagu hisi embanu.
0: Lariega lo.
2: Goni gibanya tenani.
0: Aba elalgu dini lagu liru maweyas.
2: Simon. Little Juan, hinsa tinasa po.
0: Aba liru dago Fedoro ladega lalgu duni Yesus luagu liru al weyas ahi hinsa lubay lo. Aba laniya gulo.
10: Nambure me. Subudi tisun kate ibu. Subuse tibu luagu hisi ebano.
0: Aba laniya gulo Yesus lo.
2: Goni gibanya tinani gu. Ninaro bao. Laud na lame han nibure ngi dubo. Sansi guati bo aba bidi lengi lumuti babusera. Gamalumo. Damele weya dibu. Iyura rugu bali mebaruna, aba melaguru nibu sombadi, aba melanugu nibu lenyihi lumuti bamuse rubabidi.
0: Lau lariya guni Yesus ukata ile, la subu diragu dinye ida lubala ligaburi lomwe Fedoro. Lulichugu uweiri guni lubungi yulau. Lari gen, aba lariya gulu.
2: Falabana.
0: Da ladigira gumba y Fedoro, aba larihi lagu anita la disipulu le hisi yetimaba ilu Yesusu harigi hari. Le meme anyuru bay loba gen Yesusu lida adineru. Le gine algu dubali Yesusu kabala wada gen ederegere. Ta lariye bali Fedoro, aba lariye gulu Yesusu luago.
10: Nabure me, asan le, kapasa asuser dalu?
0: Lariye gen Yesusu lu.
2: Ahana busne la bagari dun darime nagiru budu, kame gye bumo, buguya falabana.
0: Aba ti leiba gudimure, Hada hibri lani gu Yesusu luagu mowe bailani ge disipulu ligi. Maria guti Yesusu luagu mowe baila. Aria guri guti.
2: Ahana busne la bagaridun dari lumo nagiru budun. Kame gye buma.
0: Ligi meme disipulu ligi le choru urbani buri kata ile. Aburi habanu gie gara dato. To hali habun guento. Ani subudi wati luagu inari nila le lariya guba. Ani gie saragu kata ile diga Yesusu. Ahi hamuga aburu hawa, aba, afiya wati lagu mabarata hamuga buri liburu to aburu hawa tu lau lida sumubo.
12: Hawade gimari apostolugu, kapitulu aba.
13: Lunti ofulu, aburu hati nabun tida furume tu nigara da lagu sunle la digubay Yesusu luma le la rufu da habay. Luma ge lagume se ha luwade gimari. Dari luma uweyo le lamude irubay sielo. Lubara gebe lidi sielo, laulu bafu sifiri sandu ruti dimure hon apostologo hame halanua dirubaya. Lida bian wenwe yule loubei ubowago larige lasaru lida ge oweni, arufu dagwati lungo furango hon sarago weya so luago winwa la, aba buriti la dimure hon luago larue habungio. Dame hale hama gele loubei apostologo Jesusu, Ariya gati meha hon lo mafri du hama lida ge uburu gu herisalem. Lariya ga hon.
14: Abuna ba huma la gufli rufurama se le lishi ube nyugu si hon. Le wago ve nariya ga hon. Subudi humuti lo agu badise gita la huan la uduna. Gama nubo, na sopu dirang di hon. Bago malu ha dun lagi ahu badise wa la usifi isana.
13: Dati le ondara gu nyuhaya la apostolo gu luma Jesusu. Aba halu gudani.
15: Wabure me. Ani ha sa dale lumbe bichu guni ya Israeli lun la ruwe ha?
13: Lariya ga Jesus ho.
14: Sinyaki Jesus diro ni kala meyo o kala dala lu di rube nyugu chin lau lupafo lu la dugu ni kata ile. Kamalunu, tamele li adi sisi di santo huwago, tibigo ba ubafo lu ge fehu manu wago tanto Jerusale ki loko ugudea Samaria, chilo nubu li disi adi fulasu kubogo.
13: Lari ge lariya ni Jesus kata ile, Sun ayahala ariagwe, aba linyuruniwa, aba leabi aba duwairi, aba ladoura gulao, aba marihi hamali la. Yenyanu ariagwa sielo sun amude reina la Jesusu, ligie hasali ragu biyama wuguri ya harugabu harutu hadouragu. Aba hariagu hon,
14: wugini ya gali leani, kawagwa herete ariagwa sielo, Jesus memele amude rupai sielo humanu, liabi ya ba itara meme kai harihi lilidi.
13: Abati hagiribu do apostolo gu loige wubu le giribu olio lu uburu gu Jerusalem. Yarafati keiburi milu metru. Danle hachilirubu uburu gu. Aba hamudeiru lido rumu inyoti. Yenyen Fedru hada, Santiago, Juan, Anduresi, Felipe, Tomasi, Bartolome, Mateo, Santiago le liregalfeo, Simon le lida bai adamurini le giribu kanonisite. Luma huda si le lamule Santiago. Ondere guanyu haya, sun hage sun adan lu hafuri idu hama ha hibri wuria, Maria ato lugusu Jesusu hama lamule nu. Luago aba weyu lida dan ligia, aba laramu Fedru hagibu ge sun afinyetia hayenbaya, hawara san wen grige, aba lariye guhon.
16: Idu hanyu, muntibu ga lagufiru le lariye gubi sifiri sandu li umu lukukinye David tida lerenu bungi, Lida le la dumre habu lagu hudasi. Le adun de habali aha anigbalin Jesus adaira. Aba meha hada giwani gu hudasi. Eni gafana ti meha lida wawadigimari. Gamalumu, aba lidi, aba lagain haba fulasu la usensu le afai irube ilu lagu uribani le la digube. Aba laburha inyugie, aba la fonche, aba lafri du sun nisasa. Taliha gambu balin girige ha ganomba in Jerusalem. Aba hatu ni flasu ligia, aseli dama. Mini la lida herenu, lufula sun hitu. La diga burua nyulia tida liliburu salumu, rei de italuba maluga. Ua hama ganouti ya tida. Aringa tigia nyen, rua la lubara lu amo. Italalia lubaiti, lunti wanua daha aba bugiri wadagie, le meha vama tisun dan le vama lubai Jesusu. Luma gie dale la badi se rubale in Juan Jesusu, darilumu dale la mu de rube cielo, lule mego ala kudasi, lukanyara bai la lichigun fe uarabama, luagu lagu yugun Jesusu lida gie oweni.
13: Abati hiri du biama hadaga, ose lememe gire bai barusuasi, lememe gie gire bai justo, luma Matias, aba hafure idu itere.
15: Wabureme. Buguya le subudi habu bai tunha nigi sungriya. Arufu da bai wong kala hada ge bian wugiria ha banua diru bai. Lun le seri viduni bukaisi apostolu le venye gua hudas. La diga feridi la li hudas i lubara la diga la figon ha. Ani nyudu ha lidu fulasu le la duna bai.
13: Abati hadigu ubunuruni aba labri haluago Matias. Luma ge ora ligia aba aba halila hada ge apostologu.
4: Hechos capítulo 2.
13: Da la chileribu iluweyuru fedu le pentecostesi, onda regunhaya sun lanigu Jesusu lida aba fulasu. Sodini, aba lagambu aba arintu ni nyubu itisielu ge keidale lafuru aba garaba liherepi. Aba lagambu tido usumu leto yei habayi. Aba lasalira gu watu gemeki kama hamuga iyeye louge hachige. Afare honwa yu, louge kada aba hadage. Aba habunchu suha ge lo sifiri sandu. Aba haguna seru adimre helida buri amu liyeri iyeye luwe hereru segun la dumre gedunia sifiri sandu. Lida uburidan ligia, yei buriyano kuri Yerusalengi hagunfu lite lida hafie. Nyibu itie gen lida jesufu lasu bowo. Dale hagambu bali arenchi ni ligia, aba hondero gugo grigia. Ibidi heho kabala hasami na ladega kadala aba hada ge grigia hagia agamba hamuti le ariye waguwa bai lida herero guanarigi. Aba taweli duhanigi, aba harie guhamagwa.
17: Mafu megia gali lea na haa adimuri habanyi. Ida niyati wagambu bali ya adimure halida nlereru kada aba wada agi. Anyehi grigia paruti ya na ya, media na, elamu na, Mesopotamia na, Udea na, Kapadosia na, Pontu na, ama Asia, Surigia na, Pamfilia na, Egipto na, Lumalida ngebi furasu Afrika, lejaguru meme boilo isireni. Anyehi gini Roma na, agano uti ya ya. Anyehi hada agi huriyu, laduga huriyu hama hazubrizi. Ibiri, Baruga malili gaburi hafini huriyo. Anyehi dinye grigia, kureta na hama arawia na. Sungo gia, agamba wa muti ya adimuri haluagu luwari gumbungi ulida na vereru nguanari.
13: Weri tihaniki sugu bai, ibidi ya hon kabala hasami na. Aba buriti hali gudagu hamogo.
15: Taso amini la sunle?
13: Hibiri, aba hehera haho lani gu hesusu, aba haria go.
6: Bacharu wanyami rugu hanyo.
13: Aba te laramu Federo, hama ha Hibri unso apostologo, aba lariago lou umala liherete.
16: Ugurien kuzena, hama sunha aganoba in Jerusalem, agamba humele lube nariego ni hon buidu. Subudi humamu ge kalalila beikate le harihu bai. Mabachar wati en ugurien hake haritago, ladana gubai gili nefu binafi gueto. Kate le harihi bai. Ligia meha le wago bai la dumre ha joeli, le profeta, dan le larian gu bai. Li don burime la gumu hon veju, li nya larian gu bungiu. Nona ha bai nani sifiri ha wago sungirigia. Ha dimre ha bahisani gluegie nobadina. Ke vene du banya wenya nyamutu, harihi ba niburi inti arufu duni. Li don burime veju ligia. Nona ha bai ginye nani sifiri ha wago idamuni. Aba me na dimre ha hayumulu gu ginye. Narufu daba, onwe mbubri kate buiti sielu, adiga nuguya me milagru lida mua. Narufu daba ginya hita, watu gemeti, luma duweiri lau gumulali ubowo. Laburi gaduba veyu, lafu na daba hati kei hita, dubarage la chiliru luweiri wabure me veyu weiriti ani hanari meti. Ani sume ha guwar tuliri bungiu, ha salvaruba. Agamba humai lubeiti le lube nania guni. Hukuya vugirinya Israelina. Kele hisubudi, Jesusu le Nazaretna. Aba meha vugir le anua diruti eni arufuda lumuti bungi uluagu. Gabafun la lau milagru luma buriseini le ladigbe hagana gua lidagi. Lau sunlira, da le ladere gerua bi hun. Aba hafaru ni hilagu bai, lau hedere geru ni hon vugirinya gafigo utia. Luhadara guni luagu gurua itra kei ligaburi aranse hani le larita gubai bungi uluma gie frumi yetida. Aba la sefru ne bungi ulida ge lubafu oweni, agu yu guagu da lumuti hada ge hilanya, la diga sinyala gabafu la oweni luagu. Larinya hane uruwe David, da le ladumre ha luagu Jesusu, sunwa anda narihi ni nabure me nuba nuba, la ubungi luai gie lomere, Uwa bai egwa gudutina. Ligia tagunda rube na nigi, eremu hatuguya ni nyenye bui lau ugundani. La bagari du basun nukubu lau emenigini. La diga migi rumbubadi na lida umuahu. Migi rumbadi bulu la nyala du lugubu bubwe le sandu bai. Barufu du bai lemeri ibagarinu. Eni bagunda raguagi du badina lau binyua. Iduhenyu. Lunti na dumre ha hun furangu lagu uruwe Davidi. La diga hilala meha wagucha Davidi. Bunava ligia eni gayara gili warikini lumua chilui lumo uveyule. David, aba meha profeta ligia, ani subudi lumuti meha lagu frama selali la bungi lu, lau afi yuruni, lagu lichigu bala aba handa gen la diga wagun lu uruweime. Adumre hati lubeti David lagu lasan un Kristu lida ge oveni, lagu ginye merete bula luani lida habara hilanya, manyala dun ligia me lugubu. Sarag dalumuti lubeti bungi Jesus umeme ligia lida ge oveni, ani sun wagia ge fenti volagu lira. Larige la nyura guduni mbungi luege lomere, la usarago uweiri guni. Aba le resi biruni si firisandu le frama se lubei von lumagye uguchili. Aba tilona hani si firisandu ligia wawagun. Ligia kate le arija humalibai, luma le agamba humalibai gueto. Mama David amude irubei sielu. Arienga ti David guanargu. Larien hare bungiu luna bureme. Nyuruba luegie novene, dari nichigunia baga ninyu labu giom bugudi. Lunti kasubu diruni sunhunguya Israelina, luagu Jesus sumeme la lehadara gubei luagu gurua, adiga lali labungi luligia balava salbara gile, ligia meginye mabureme.
13: Da hagambu bali katele, aba lebeluru igairu gutido hanigi, aba harinya gulu fedru luma hon Hebrew apostologo,
17: Wadu enyunu, kapa san waduk.
13: Aba lerenya gu Fedru hon.
16: Asakri kakuma. Badise huguye me kada aba lida liri Jesu Kristu. Ferudu nu alamu ga hifigon. Rulamu ge bungi usifiri sandu hun. Ladiga frama se kali bungi lagulichi gube laginye sifiri sandu hun. Luma hon hadiga wagun. Luma hon ha agana ubanya dise. Luma hon sunha laguara ubanya bungiu. Lulani guhama.
13: Lowburi dimure le lumaburi amo la dimure he fedru hon, aba larinya gu hon.
16: Dire kuma, havei ha gibri grigia salufri dinya ha.
13: Itara liyati, aba habadi seiru, ha adigiba ya gasu lo lereru, aba hayabi keibri iru wa milu grigia lu hafienu luagu Jesu Kristu weyu ligia. Aba hedere gere gu hongwa lu hafure indiru ni le harufu dhabai apostolo gu hon. Afare inheina hamai hamati. Ondara go hagia lu heigi fein luma lu hafuri eidun. Lou yano tuweri anigi sungu bai luagu buri seine luma buri milagro le ladigi bai bungi hagana go apostolo. Sunha afinyero baya, lida yano aba, aba buriti hafare inhani le hamati hadago. Halugure ya hafula su luma le hamati, aba hafare inhani lebegi segu le megeru kada aba. Sagu weyu hondara go tempulu rugulu hahudro gulu bungi. Lari gen, aba hondar go lubi aba hada ge lu heigi nu fein lida aba lo ugunda ni luma una buguni. Aba ha halawaha ni bungyo, aba ti hinsye hama hongrige, aba ti ha anahe na lanya bungyo ha asalbarubaya haun.
4: Hechos, capítulo 3.
13: Luago aba weyo, aba lidi Fedro luma huang tempul ruguladangri irwa robo weyo. Le lorete afure iduni lubungyo. Sagu weyo, nyenye aba wuguri, maibugu tiluma gya laguri ya hon. Baru wugutiha, lobado tibenari tempuli le giri bai bena buidu meruti. Luun lamuri ha hama ebelurite tempuli rugun. Danle larihi bali maibugu tiligye Fedro luma huang hebeluri la tempuli rugun. Aba lamuri ha sensu hama. Aba ti larihi Fedro luma huang luagu. Aba larihi agu Fedro luun.
16: Ariha baba wagu.
13: Aba larihi hawago, agura ba ya behichi gu sensu lo. Aba larihi gu Fedro lo.
16: Masensu tino, gamalumu nichiga lile numa tibu. Idaliri Jesu Kristu le Nazaretna, saraba baibuga.
13: Aba larige deni Fedro loige luho bule lowere, aba linyura gu ni ora ligia. Aba ledere bugudun lugudi luma lumuru guto. Aba tilachubaru lularamu, aba leibugu. Aba lebeluru hama tempo drugu, eibuga ino, achuba heina, adimure heina luago luweri gubungi. Aba harini sungrige eibuga luma adimure he luago luweri gubungi. Weri tihanigi luago lea susare dubailu, kei subudi habali wugiri ligia, subudi hamei luago ligia la leya ha anyuru bai amuri ha tubeneri tempulu, le giri bai bena buidu mereuti. Migire gde lumuti ya maibuguti le arida gubei, Pedro luma huang, sunti grigia, aba reibago, lou tueri hanige luago tubaranda templo, le girebe, lubaranda salamon, le nhen habe, dale larihi bali fedro catele, aba larinha go hong grigia.
16: Huguia israelina, kawagu taweri da hanigi, kawagu haria go akama hamunga wagia rei de wagu do balimbo girile, eibuga gede la wabafu o luago la ura guoma, mama linha. Bungi le habungi te wagutagu, Abrahamu, Isaaku, luma Hakobu, ligi areida guagu du balimbu giri le, lun lichiguni linyu agei uweiri guni lun Jesu Kristu le lirau. Ligira, le meha hedere gerubai hon lurudugu, ani da lalugun pilatu ligira guduni mahatu. Lubara geka muria halu ligira wagudun Jesusu le sandubai eni richagua, Amuri harigu huguya luligira wagdun aba gafara hati. Itara lin hafarni le ichigu balin ibagari le timati. Gamalumon, aba lagu yu guagduni bungyu eni gefenti valagu lira. Ani hanvugiri le harihibe, eni subudi humei, lau lubafu meme kesusu ligia le resibira erei. Afini luagu kesusu, ligia reida guagdu balin kei harihini. Subudi nali ni duenyo, Luago bidi la meha hun kala hadigu be dale hafaru balen Jesusu, huguya hama habutigu. La usun lira, gufli lumuti bungu le meha lariengu behada gen profetagu, luago lunti la la sufri rubala Kristu, ligia lubeiti a sakri gakuma, giribu huguya melu bungu, tibaba lamu gahifigo, abameti ganyara la lichigu bungu emera gunitun huani, la ulona hanen Jesusu le Kristu, Le anua diruba e lubara ge frumi e tida. La usun nunti la lereda no Jesu Cristo cielo gueto. Tarime laran serune bungi usun kate le lariengu bihada ge profeta guha sandu banya. Ha abagari du banya, lida meha dan le segihilibe. Itar alian lubeiti, arienga ti meha Moises si hon wagichagu. Lona ha bababure me bungi u aba profeta hidan ge guanargu ke lona hanina. Gagamba di huma lu sun le lube larien guni hun. Madiga sun ha madiga ti engasu lau le larien gu bai profeta ligia. Hagida ru bahada gi lani gu bungi. Itara lien lubeiti. Sun profeta gu luma gi Samuel lu lubaru wa go. Adimere hatinya. Libugiri burikate le lumbe la susera de lidon buriveyule. Huguya lumbe ingeresi birunin. Sun le larien gu bai bungi hada gi profeta gu. Luago tuginye hafule sei. Daradu lemeha la digu baibungi uhama wagichagu, dale larinya gubailu Abrahamu, na biniru mayasungirigi ya hao ubogo gubanya, hao baduga wagun. Abala nuwa dahani bungi lirau, lulona hani hon frumie, lula binirunu, kadaba hidagie, laula sagarunu lidagie luriba higabu.
4: Hechos capítulo 4
13: Yengi e Fedro, luma huang adimure hon grigia, lige hayabi hafadire guhurio, hama habuti gusudara ha onigiru baru tempulo, hama ha lida banya hadamuri saduseogu. Gainitian, ladiga harufuda ha Fedro luma huang, hon grigia, arienga hagia, luago arufudua la, luago hasaruba la grigia lida ge oweni, luya habagaridun, ladiga sarala Jesuso. Abati hanigunia adangre, Aba hadaru ni afrisi rugun dari laruga kei dari halilubei. Gama lumo, saraguhaya hadage ha agambu bali uganu le hichigubei apostologu afinyeru tiye luago. Ha afinyeru baya, harigu wuguria kei buriyanu senge milu. Laruga, aba hondara guhabuti guhuriyo, wuguria weiri gutelida hafinye, hama arufuda tele lurudu Moises Jerusalem. Yen yengie anasi le fadri le inyutimabei, geifasi, Juan, Alejandro, hama sunha hada geba ya liduhen yu anasi. Aba ti haunaha anugei Fedro luma Juan. Aba hichugu niya lamida wa hadamuri, aba haria guhon.
17: Ka ubafu o ka ida iri harida guagde wuguri le?
13: Binyu Fedro lo sifri sandu, aba laria guhon.
16: Habuti guhuri yu hama wuguri niya wedi gutinya lida hafinye, ke halgu duniva, Luago buiti le digu bei lun aba vugiri sanditi. Ida linha la larida o guagudun, o senti valuha subu dirunin, huguya hama sungirige ha israelina. Luago lau la lubafu Jesu Kristu le Nazaretna, ani halu bai vugiri le ya higibu gien arei daguanyo. Jesu Kristu, le meme hadara gu bai lagu guruba, le lasara gu dubai bungi lidage oweni, Jesusu ligia, ligia dubu le umbei hichiga mebereseni, huguya ha abu no gutinya muna. Gamalumu, nyubu ge lulun ligia bala dubu le tima timat, uwa ti amu lula salbaruni valoidige Jesu Kristu. Adiga michu tibungi amu iri ubowo gulu ganyara lava salbaru luegi.
13: Da harihi bali gumadi mati luago adimre la fedro luma huang manufu de gani muruso ani subudi hamai luago mama hama grige aturi hetia sarago luago grige hama hafrume guarege abata weri do hanige abati hasubu diruni luago hada geti la hame ha eibu gubaye luma hesuso keiti yenye lubai wugurile areida wagwaga dubai hama Rara ligia, siyati haria go luru do nikata, abati honahania, luru do fedro, luma huang, luma wugurile, areida guale bai bogudin, lui hadamuri, lugayara bai la, hayanu ha hamago. Haria gati?
18: Kabasan waduga ha wugurin ha? Subuti hamuti sunha ganoba in Jerusalem, logo aduga hama lila milagrule, ani siyanti veye da gun lao. Luma burucha kun la uganu logo kate ile lida sun fulasu veveri di anya luma dimure handige hama ni ka un lida liri Jesus luma gen uguni.
13: Aba ti hagua ruhon lu hebeluru. Aba haria guhon luma dimure ha hama. Marufu da hagia me lida liri Jesus. Aba haria gu fedru luma huang hon.
16: Samina huma hungwa. Ahin richalu beli gibu ge bungi lula digule hu baby. Igira lelu baby bungi. Wagia, sinyati vama ni chulau kate le arika wa malibe, luma le agamba wa malibe.
13: Aba yati heweri dirunia gumadi matia, aba higira gedunia. Madari tia ida luba la hadiga ni kata ho, ladiga dimure hetia burigrigia buiti loago bungi loago kate le asusare dubei. Wugiri le arida gubei, lo milagro ligia, waria le sigilo bia wei irumulao. Dale lafuri dubai, fedru luma huang furisiru gugie, aba haudi le yehe habai hapanago, aba habahi daguni sun le haria gubai habuti gufadire guhama wuguri ya weri gutie hon. Da hagambu bale, aba hafuri ya idun, sun hage lubungio, aba haria gu.
18: Wabure mebungi ubai, le adugu bali sielu, ubo barana luma sun kati. Haria katibu, lau lubafu sifri sandu, yumu luguge David le meha bubuni. Malati hachagara gunecha no hagibe bayubugite. Malati hasamina run hadagwa kate ile mesei wi. Awugri hoatinya urue guhama gumadi mati halani no boule. Ondra go hagi alu ele da gun kontra wa bure mebungi. Luma kontra urue ile la nua dirwe. Ani susara ti itara ondra go atinya Herodes luma ponci pilatu. Ita uburu gule hama hama boy huriyu. Luma hama Israelina luhadigu uriba ni lumbiro Jesus le sandu bai le banua diru bai laulira adiga hamuti sunle baranse haboi lula susere do bala wetonti wabureme ari haboi hasia duruniwa ruba niji won wagele bubuingu luwadumure habuogu manufu de arufu da bai bubafu laubarei da guagu dine sandi tinya ani adago buguya saini luma milagro lida liri Jesus bubuing le sandu bai
13: Da lasu rubai hafuri ya idu, aba lahi gichu fulasu le yen lubai hongaragwa, aba habunchu sun hagia lau lubafu sifri sandu, aba hapuri chihani lere rubungi yo manufu dega. Sun ha afinya rubaya, aba labu haritago, aba labu habu seru. Uweti ni aba ariyago te luago lumege luago lani la labu gwa, sun kate ihani sun gwa luago. Aba ti hasigiru apostolo go adimru luwago lasaru wabure me Jesusu lidage oweni lo sarago ubafu. Aba ti labiniru ne bungi usun hagia. Uweti ni aba hadage emegeru ti ni kata ladiga sunha gafula subaya o gaba. Aba buri halugurunu. Aba hanigu ni tebegi. Aba hederegeru ni hon apostolo go lo lafare hon hada ha emegeru tiye. Yenye inti aba hadage ladigu wago lewi. Giri ti Jose, agura houti, loago ubohu le giri bai tipure, aba hatu ni apostolo go beru na ve. Mini la lira, le ichigu bai digu dago. Ugiri ligia, aba la luguru ni lufula so, aba la nigu ni sainso, edere gere hon apostolo go.
4: Hechos, capítulo 5.
13: Yenyenge aba uguri giriti ananiasi, tuma safira, tolumari, aba haluguru, aba fulaso. Uguri ligia, aba lanuga lida ge senso. Aba lidi lo libri hon apostologo, la famura kama hamuga ligia rigunye libihe loago fulaso, ani subuse titi sunkate itulumari. Aba tilarinya gufedru lu.
16: Ananiasi. Kawagu bigira lu laganyi runu mafia baningi lu ladig nu beyedu ni sifirisan. Lau baredero lau libiri sensu le afai rubi bu luago fulasu. Mafunagi ebi fulasu meha fulasu. Larigi embaluguru ne. Mabi sensu sensu lu badigin le babu serubi lau. Kawagu basamina na badigin ikate le. Bungi balgu be beyeragu. Mama wigirinya.
13: Da lagambu bani anania sikate le. Aba labri ha hilagube. Sunti ha asubu diruba likate le. Aba hanufu dedago. Aba tihayabi nibure ingia. Aba hauburaguni ananiasi. Aba hanigani abuna. Keiburi iruwa ore larigia. Aba tebeliru lumari ananiasi. Ibide unikate tun luago le asustere dube. Aba lariengu fedru tun.
16: Arienga bainu. Ahi luago lubei ebegi le hariengu bei haluguri flasu.
13: Aba tariengu.
19: Aha, luago ebegi ligi.
13: Aba lariengu Pedro.
16: Kasa wagu hebelu lalido uorani. Luhochagu nilani bungi usifiri itar. Anyate hanigu balimbu mari abuna. Hanigu adibuginye.
13: Lida meme ore ligia. Aba taburi ha hilagu bei lubadu lugudi Pedro. Da hebelu rubei niburu ingie hagia. Adari ro hilaro. Aba hasagaru ne. Aba habunu nuloba getumari. Sunti grigia ha afie me loo Kristo, hama sunha asubi druba ni kate le, aba hanufu de dago sarago. Adago atia guri apostolo gu sarago seni, luma milagur hada grigia, aba tiburi hondara gu sun afie te lida fulasu le giri bei lugara anda salamon tempo lugo, ua ti meha ni aba hada ye ha mama bai afie tia, hondara gu tia hama afie te ladiga hanufu. Lau sun hisi hama sun afie te hong grigia sarago. Eibu eyo, eibu hayabi grigia lu hafiero luago Jesu Kristo. Dandu wugurinya, keisi wurinya. Aba ha hasagara gunia grigia sandite umadarugun, tida habara li luba lasigri Pedro. Gayara lamuga harida gu lourugu tadagaru liyawa dihawagu. Nyibu itinyagin, saragu grigia lida geburi fulasu jarafati lu Jerusalem, hau sanditia hama ha gawagu tia sifiri guguribatia. Sunhagia areidaguatia. Abati labuncho fadri le inyutimabe hama hanigu sadu seogo haluma banya lau gimugo. Aba hariga duni apostologo lu hadarunia. Gama lumo, aba ladaro ni aba lani wabureme angeli tibene refurisio aria boligia. Aba lafri da gudunia, aba larinya guhon.
20: Heiba, hararwa me tempo yungu. Aba na hakuwa tabu humu grigi luago unyungu sulane na ipaga ile lishu kwa Yesu Kristo.
13: Da hagambu bali kate ile, aba haudi tempu lurugun laruga binafi giwa, aba hagumesteru arufu daha. Aba ti londaru niya fadri ile inyu tumabe hama haluma baya, sun linyu aga ilurudu, hama abutigu Israelina, aba hauna ha aniga ya apostologu frisi rugugia. Da hatilere bai sudarugu frisi rugu, Madari hamuti yenyei, aba hagiribudu, aba harinyagu.
21: Darunu linya wadari runu frisu. Ninya nusudara bena buunige. Gama lumo, danle wabeli rubai madari rutiva ni aba hadage apostologu nye inunaga.
13: Dale hagambu bali habuti gufadiri guluma habuti sudara ha onigiru balu tempu lukate ile. Aba haligu dagu hongwa kaba lafu na ida lebe dakate ile. Lida ora ligia, ligia liabi aba wuguri, aba larinya guhon.
11: Hayayi wuguri ha hadar banya frisurugu, arufu da haungurigia templurugu.
13: Aba ti lidi habuti onigirutia housudara, aba hanugunia loubuido, ladiga hanufu de luwe hachamura gugurigia dibu hawago. Dan hatiliru bai hao, aba hichigunia ligibuge linyu age lurudu, aba larinya gufadri le inyu timambai hon.
17: Veri di wamadi, numarufu te hadi ki ya huma li dan liri Jesusu, ani ka hadid. Bungi da huma sun Jerusalem lau le harufu da habay, ani busiye ti hitu gini duru wawagu logu longu ya guguri ligi.
13: Aba ti lona bu Fedru,
3: ama ha hibre apóstolo do.
16: Nun ti bagamu ni bungi lau wadiki ni lela riengu bai, nubara ge leha riengu bai wagiri. Leha bungi te wagichagu, ligia asara gudu baling Jesusu, le meme hafar bai lau hadara guni lau guaban guruba, grula li bungi uweri guni lung, nyurugu da lei luegi lomere, adiga lali abuti me luma salbara gule me, gayara lamu ga hasakiri ha Israelina, luma ginye ferudu no avalaha figo, Gefenti bo lagulira, gefenti ginye sifiri sandu le lichu kwe bungi honga nyudu banya laule larinya kwe.
13: Da hagambu bali linyu age nduru dukatele. Aba haganyitu, aba yebe habuseru hafara gunia hilagu kwe. Yenye aba fariseo hada lurudugu, giriti gamalieli, maistru lida lirudu moisesi. Inebe tihon grige staragu, aba lararamu, Aba lariyagu, luhanuguni wa apostolo gu lidage adamure ni luwagu murusu ora, gayara lamu ga ladimure ha hamare ge lurudugu. Aba lariyagu hongu madi matia.
0: Uguri ya Israelina, gouni gi humati ya laule lubai hadugu ni hau uguri ya ha. Harito gu humati ya luwagu, inyuro gu lame ha teudasi lungwa, ariyaga luwagu aba ala uguri wairi gutiligia, aba hafalaru ni gadiru saa uguri ya, Ani afaruati hilagubai. Sunti ha falaru bali aba hawari udagun. Aba lagumuchu sunkate. Lari gien lida lida ni habahu duni wagrigia ligia linyuragun hudasi le Galilea na lungu. Saragu haya afalaru tilida labusa erunyebe lagara bagun luagun gumadi. Afaruati gien aba gien hawari udagun sun ha falaru bali. Igire humanya lubai ti ugani ha madara go huma hungu hamu ladiga hin hani lubai ugani ha katele harufu da habai lumale hadig bai lagum chugu gamalumo ahilani lubai bungiu hasinya rubai agani chago goni gi huma loi hagenda go yala luma bungiu
13: aba ha ha rusungu bai lole larinya go bai aba ti hebela ga dunia apostolo go aba habai chuni Aba harinya guhon lu habela hadimre halida liri Jesusu. Lari gien, aba higre gedunia. Aba hafri de apostolo guhama ge lurudugu, gunda yo, lo larihine bungi keisi grige gadina matia, lu hasufri rubusiga nu loige liri Jesusu. Merede titi, harufu da ha templu rugu, lu matida burimuna sagu weyu. Harinya ga hagia, lu wagu Jesusu la Kristu bai, le agura bahou bai.
4: Hechos capítulo 8
13: Gunda titi Saulo lo lafaru esuteban. Weyu meme ligia, aba lagume serun aba onwebu eiba honi, harigi ha afinye bayen luagu Jesu Kristu Jerusalem. Aba hanuraha lido ubrilirahi fulasu Judea, luma Samaria. Apostolo guguinya no manuraha. Aba hayabi wugiria, aderege gotien hongo lubungio. Aba habunu ni esuteban, lo saragu iru ni luagu longwe. Aba ti lasigiru saulu eibaha ya afinyatia. Aba halebeluru tido sumuna, lu lasagaru niya wugurinya hama wurinya aduru hena. Aba launaha niya furisi rugun. Hati anure habaya, aba hapuricha ni uganu buitile yen lumuti hodi. Aba lidi aba hadage giriti Felipe. Uburugu Samaria, aba lagumesteru adumri ya honha yeimba ya luagu Kristu. Danha liha gambu ni Felipe, ariye hamai buri milaguru lela dagu bai. Aba hondaragu saragu grigia agamba inelarinya gubai. Ladiga, areida guaga dati saragu grigia gawagu te sifiri guguribatia. Aba buri hafuri do sifiri guguribatia agua rehe na hada ya haga wagu bali. Areida guhagia saragu fadagu waya, hama maibu gutia. Sunti grigia lida fulasu ligia, gunda te luago katele. Nyenyen aba ugiri lida fulasu ligia giriti Simon. Gabin rehati meha. Linya hali ayehanya grigia Samariana, lau larinya guhon luago mama la frume guarige grigia ligia. Agamba hamuti sun grigia buido, hamage ha gudeme gutia, daga hamo weri gutia, aba harinya gu.
0: Ibiha lumuti grigia le, onwe bulubafu bungi.
13: Aba tia hadigu gasu lo. Ladiga, linya hali eyehanya lao labinyaraha. Dale hafiyan rubai luwago uganu le lichigubai Felipe hon, luago lariwe ha bungi luma luago Jesu Kristo, dando wugurinya kei wurinya aba habadi seiru. Simong meme ligia, aba gia la finyeru, aba gia la badi seiru, aba lagume seiru afalare Felipe, le tuweri lanigi lo onwe buburi milagru luma seini le ladigabe Felipe. Dale hagambu bali apostolo guha Jerusalén.
1: Estás escuchando Fe Low Bíblica, la Biblia en español, inglés, garífuna y quechí.
13: Fungio, abajo.